0: ಟ್ಯಾಂಗೋನು ಗೀತ ಐಶು ಪೂರ್ವ ನನಸ್ ಗೀತ ಹಾವತ್ತಿ ಅವೆ ಕಾರ್ಯಕ್ರಮ ಘೂಮರ್ ತಕಿ ಪಡ ಸುಟ ಆಶಾ ಕರ ಹ ಕೆ ಆಸೆ ಕಾರ್ಯಕ್ರಮ ಮೇ ಅಮಾರಿ ಆಪ್ ತಕಿ ಜೆ ಬಿ ಬಾತೆ ರಹಿ ಹೈ ಆಪ್ನೆ ಕಮಿ ಹೋಂಗಾ
1: ಹೋವೆ
0: ತೊ ಆಪ್ನೆ ಅಮಾರು ಆಸನು ಆ ಕಾರ್ಯಕ್ರಮ ಕೇವು ಲಾಗ್ಯು ಇನ್ನೇ ಬಾರಾ ಮೇ ಆಪ್ ಅಮನೆ ರಾಯ ಸುಝಾವ ಅಲಿ ಶಕು ಅಮರೆ ಅಣಪತಾ ಮಾತೆ
1: ಹೋವೆ ಬೋನು ಅಮರು ಪತು ಹೇ ಕಾರ್ಯಕ್ರಮ ಘೂಮರ್ ವಾಗಡ್ ರೇಡಿಯೋ 90.8 FM ಮುಕಾಮ್ ಪೋಸ್ಟ್ ಗುಪ್ಡಾ ವಾಗ್ಧಾರಾ ಕ್ಯಾಂಪಸ್ ಬಾಂಸವಾಡಾ ರಾಜಸ್ಥಾನ ಅಮಾರು ಪಿನ್ಕೋಡ್ ನಂಬರ್ ಹೇ 327001 અજી વધારે જાણકારી બલદે આપ મને ફોન કરી શકો અમારા ફોન નંબર માંથી અમારો ફોન નંબર હે 9460051234
0: તો ભાઈ બોનો ફેરી મલંગા અણસ કાર્યક્રમ મે અણસ ટેમ માંથી એક ના વિષય ને હાથે તારુદી
1: રામ રામ રામ રામ